ಪರಿಪೂರಯಂತಿ ಸಾಕರಂ ಏವಮೇವ ಇತೋದಿಂಡಂ ಪ್ರೇತಾನಂ ಉಪಕಲ್ಪತೆ ಇಚಿತಂ ಪತಿತಂ ಪುನಃ ಕ್ಷಿಪ್ತಮೇವ ಸಮೇತಿತೋ